0: ಲೋಕದಾಗ ಒಂಥರಗ ನನ್ನ ಪಜ್ಜೈ ಅದನ್ನ ಹಾಯ್ದಿವ ಮಾಯಿಗಸಿ ಸೋ ಅದೈದಿ ಆಂಗಾಂಗಸಿ ತೋಕಿದ್ರದಿ
1: ಅದು ಹೋಯ್ರಗನ್ನ ಫಿಲಮ್ದದಿ ಎಕ್ಸಿದೆ ನಮ್ಮದ ಹೀರೋದು ಲೋನ್ ಥೋಕಿದ ಬದ್ದು ಎಕ್ಸಿದೆ ನಮಗ ಅಮುಕ್ ಥೋಕ್ಪದ ಲೋನ್ ಥೋಲಕ್ಪ ಊರಬ
0: ನತ್ರ
1: ಅದು ಎಕ್ಸಿದೆ ಮಚಾ ಮ ಥೋಲ್ಲಗ ಮಾಯಿಸು ಫಜರಕ್ಕನಿ ಖೊಂಜಿನ ಚತೊರಕ್ಕನಿ
0: ಫರಕ್ ಪದಿಲ್ಲಾಯರದನ ಮಿಚ್ಚಿಗ ಅಮುಕ್ ತಾಂಗೋನೆ ಅದೈದಿ ಖುಟ್ ಅನಿಸಿ ಸುತ್ತಿಯಕ್ಷವ ಜರಡಿ ಅನಿಲ್ ಅಶ್ ಹೈ ಮಪಂಜಿ ಉನೆ ಸ್ವಾಯಿ ಖಮಸಿ ಸ್ವಾಯಿ ಶೆ ಯೋನೆ ಇನೌ ನೌನ ಪಸದ್ರ
1: ವಾ ತಂಬೋ ಆದಗಿ ಲೈ ಸರ್ಪ ಉಜಾವ ಹುಂಸೆ ಕರಿ ಉನೋ ಸಿಬೋ
0: ಅನಿಯಮನ ಸಿಂಗ್ಥ್ರಾವ ಸೋಬ ಅದುಗ ಅಮ್ಮ ಸೋಂಗಿ ನಾಪು ಮಸುಗಿ ಲೈ ಸಾಟ್ಪಸೆ ಅಸಿನ ಚೌಹೈ ಹೈದುನೆ
1: ಓ ಚೌಹೈ
0: ಅದುಗ ಐನ ಗಾವರಿಸಿನ ಮಫಮ್ಸೆ ಚಿಂಗ್ ಮಕ್ಸು ನತ್ತೆ ತಂಪಾಕ್ ಮಕ್ಸು ಓಯ್ದೆ ಲೋಯ್ರೋಯ್ ಲೋಯ್ರೋಯ್ ಗಮ್ತಕ್ ಗಮ್ತಕ್ ಬಾ ನಾಪಿಗಸೆ ಕಕ್ಪಮಾನ್ ಗೈ ಅದುಗ ಥನೆಲ್ ಸೋಮದಿ ಯೌನೆ ಪಾಟ್ ಮಸ ಹಾಯ್ಗದ್ರ ಪುಖ್ರಿ ಅಚೌಬ ಹಾಯ್ಗದ್ರ ಲಾಯಿಯಕ್ಪ ಅಮಗಿ ವಾಕಲ್ನ ಮಸಿನ ಮ ಫಜರೇ ಅದನ ಯಕ್ಪಗ ಮಾನ್ರೋ
1: ಲೈ ಮ ಖುಂಚಿದ ಸಂಗಸಿರ
0: ಚಂಗು ಮಕ್ತಿ ನುಂಗಾಯ್ರೋಯ್ದ ಲಿನ್ ಕಾಂಗ ಲೈರಂಬ ಯಾಯಬ ಸ್ವಾಯ್ದ ಸುಮ್ ಫಮ್ಸಿ ಥಕ್ನಬ ಕರಿ ಕರಿನು ಯಾವ್ಕಿದಾಯ್ನೆ ಪುಥೋರೋ
1: ಹೋಯ್
0: ಮಯಾಮ್ಸೆ ಸುಮ್ ಊರಗ ಎಂಗೊಂದ ಮಸೇನ್ ಮರಾಂಗ್ಬ ಜುಕ್ ಜುಕ್ಕಿ ಮತಂ ಮತಂದುಗಿ ಫಜಬ ಸಿಂಗ್ ಪಾಟ್ ತುರೇಲ್ ಹೈಪಾಲ್ ಲೈಪಾಲ್ ಫಜಬ ಸಾ ಉಸೇಕ್ ಮಯಾಮ್ ಅದುಗ ಮತಂ ಮತಂದುಗಿ ಇರೋಯ್ನಬ ಮೇಯೋಯ್ಬಗಿ ವಾರಿ ಫಜಬ ಫಜವಿ ಕಯಾ ಮರೋನ್ ಮರೋಲ್ ನಾಯ್ನ ಚಟ್ಕಿ ತ್ರೋಯಿಗಿ ಹೆಲೆನ್ ಗ್ರೀಕಿ ಕ್ಲಿಯೋಪತ್ರ ಲೈಲಾ ಮಜ್ನು ಹೀರ್ ರಂಜಾ ಎಹೋಯ್ಗಿಸು ಖಂಬ ಥೊಯ್ಬಿ ಪುವಾರಿಗಿ ಲಮಾಯ್ದ ಇಹೌದಬ ಫಜಬ ಫಜವಿ ಕಯಾ ಕಯಾಮಸು ಗಸಿಗಿ ಮಿರೋಲ್ಸಿದನ ನಂಗ್ ಐಸು ಮಹೌಸಾಗಿ ಫಜವನ ಇಕೋಯ್ ಕೊಯ್ಸಿನ್ ಊರಿವ ಸಿಂಗಸೆ ನಂಗೈಗಿ ಮತಂಗಿನೆ ಐ ಥನೆಲ್ ಯುವನೆ ಮಾಂಗಿ ಫಜಬ ಮಯಾಮಸಿಗಿ ಮರಕ್ತ ತಪ್ನ ತಪ್ನ ಪಾಯಿರಿಬ ಅಂಗೌಬ ಉರೋಪ ಯೆಂಗ್ಸಿ ಫಜದ್ರ
1: ಫಜೈ ಸಿ ಸಿಂಗ್ ತ ತೋಬ ಮೈ ಬಿ ಲೈ ತೋಂಗ ಬದು ಮಂಗಾಯ್ರಿ
0: ಕೈನು ಫಜದ್ರ ಬೋ ನಮೊಂದ
1: ಫಜೈ ಯಂ ಫಜೈ
0: ಅದು ಫಜಬ ಮಯಾಮಸಿದಗಿ ಐದಿನೆ ನಂಗ್ನ ಹೇನ ಹೇನ ಫಜೈ
1: ಫಜನಿಯೆ ಫಜನಿ ಫಜೈ ಹೈರಿಬ ಅತೈದಿ ಹೈ ಮಹಿ ಪಿರ ಓಯ್ ಚಾ ಪಿರ ಓಯ್ ಚಾಕ್ಷು ತೊಂಬಿರೋಯ್ ನಫಿ ಸುಬಿರೋಯ್ ಐದಿನೆ ಪೂರ್ಣಮಕ್ತು ಹೊನ್ನಬಿದೋರಿನಿ ಅದು ವಾಮ್ದ ಹಾಯ್ಗಿನೆ
0: ಹಾಯು ಕರಿನ
1: ಫಜೈ ಹೈರಿಬ ಅಸ್ವಾಯ್ ಮತ್ತೆ ಎಕರ್ ತರಾ ಕುನ್ ಹೈರೋನೆ ಅಸೆ ಲೈರಸಿರ ಅದುಗ ಚಂಬನ್ ಫಜನ ಖಾರಸೆ ಕ್ಯಾಲೆಂಡರ್ದ ಯಾವ ಯುಂ ಮಾನಬ ಫಜಬ ರಾಶಿ ಲೈಬ ಯು ಮಚಾ ಮ ಸಾರಸಿ ಲೈಕೊಂಡು ಸೇಮ್ಸಿ ಎಂಜಾಂಗ್ ನಾ ಪಿಥಾಪಮ್ ಸು ಸೇಮ್ಸೆ ಫಜ ಫಜಬ ಉಸೆ ಕೈಯೋಗ್ಸೆ ತಮ್ಮ ಸಿದಗಿನೆ ತು ಅಸಿ ಫಾವ ಲಂಬಿ ಸೇಮಸೆ ಅಸಿಗಿ ಮಫಮ್ಸೆ ಕನ್ನಡ ಹಾಯ್ರಗ ಲೈಬ ಯಾನಿ ತಮ್ಮನ ಖರ ಸೇನ್ಬಿರೋನೆ ಅಚಂಗ್ಬ ಲಾಕ್ ಕಯಾ ಕ್ರೋರ್ ಅಮ್ಮ ಮುಕ್ ಚಂಗದ್ರ ಅದು ಐ ಪುಥೋಕೆ
0: ರಿಸರ್ವ್ ಫಾರೆಸ್ಟ್ ಕೋಯರಂಗನಿದ ಓಯ್ರೋಯ್ದ
1: ಹೌಸಿಂಗ್ ಮತಂದಬು ಓಯ್ರೋಯ್ದಬ ಕರಿ ಲೈಕೆ ಲೈಕೋನ್ ಫಜಬ ಅಮ್ಮ ಸೇಮಸೆ ಮಿ ಯೆಂಗ್ಬ ಲಾಕ್ನರನಿ ಮಿಸಿಂಗ್ದ ಐಕೋಯ್ನ ಅಮುಕ್ ಯೆಂಗಗ ಲೋಯ್
0: ಲೈಕೋಲ್ ಯೆಂಗ್ಬ ಲಾಕ್ಪದುದ ಮಸಕ್ ಫಜಬ ಪಾಖಂ ಮಿಂಗಂಬ ಅಮ್ಮ ನಂಗ ಥೇಂಗ್ನರಗ ನಂಗ ಮತುಂಗ ಅಮುಕ್ ಇನ್ಕ್ರಮ
1: ꯑꯗꯨꯗꯤ ꯋꯥꯔꯤ ꯂꯣꯏꯔꯦ ꯄꯣꯂꯣꯏ ꯐꯖꯔꯦ ꯆꯠꯂꯁꯤꯔꯥ
0: ꯄꯣꯂꯣꯏ ꯐꯖꯔꯤꯉꯩꯁꯤꯗ ꯆꯠꯅꯤꯡꯉꯕ꯭ꯔꯣ
1: ꯅꯨꯡꯁꯤꯔꯛꯇꯕ
0: ꯁꯦꯡꯕ ꯍꯥ
2: ꯕꯦꯝꯃꯥ ꯅꯪꯕꯨ ꯍꯤꯞꯇꯨꯅ ꯂꯩꯔꯗꯤ ꯋꯥꯔꯕ꯭ꯔꯣ
1: ꯏꯃꯥ ꯋꯥꯗꯦ ꯁꯨꯝ ꯍꯤꯞꯄꯅꯤ
2: ꯑꯣ ꯑꯗꯨ ꯑꯣꯏꯔꯗꯤ ꯐꯩ ꯐꯩ ꯑꯗꯣ ꯊꯛꯅꯕ ꯀꯔꯤ ꯃꯍꯤ ꯁꯦꯝꯕꯤꯔꯛꯎꯒꯦ
1: ꯁꯦꯝꯕꯤꯔꯛꯀꯅꯨ ꯅꯍꯥꯟꯒꯩ ꯁꯦꯝꯕꯤꯔꯛꯀꯦ ꯍꯥꯏꯗ꯭ꯔꯒ ꯉꯁꯤ ꯍꯥꯏꯔꯤꯁꯦ ꯀꯔꯤꯒꯤꯅꯣ ꯑꯩ ꯀꯤꯖꯩ
2: ꯏꯆꯥꯅ ꯈꯜꯂꯤꯗꯣ ꯆꯨꯝꯃꯤ ꯉꯁꯤ ꯅꯨꯃꯤꯗꯥꯡꯋꯥꯏꯔꯝꯁꯦ ꯏꯆꯥꯒꯤ ꯂꯥꯏꯕꯛ ꯂꯦꯞꯀꯗꯕ ꯅꯨꯄꯥ ꯑꯃꯅꯦ ꯏꯆꯥ ꯌꯦꯡꯕ ꯂꯥꯛꯀꯅꯤꯒꯤ ꯅꯪꯅ ꯌꯥꯅꯤꯡꯉꯗꯤꯅꯦ ꯊꯨꯅ ꯂꯨꯍꯣꯡꯒꯗꯣꯔꯤꯅꯤ ꯑꯗꯣ ꯅꯪ ꯑꯇꯩ ꯑꯇꯩ ꯂꯥꯡ ꯐꯥꯡꯒ ꯈꯟꯕ ꯌꯥꯗ꯭ꯔꯤ ꯀꯣꯏꯕꯦꯝꯃ ꯑꯁ ꯌꯥꯝꯅ ꯏꯅꯥꯛ ꯀꯩꯔꯥ ꯈꯨꯟꯕ ꯂꯥꯏꯔꯤꯛ ꯂꯥꯏꯁꯨꯁꯨ ꯍꯩꯕ ꯏꯃꯨꯡꯅꯦꯌꯦ ꯃꯄꯥꯗꯣ ꯇꯣꯝꯆꯧ ꯍꯥꯏꯗꯅ ꯁꯦꯟꯕ ꯍꯥꯏꯕꯗꯣ ꯐꯥꯎꯔꯤꯅꯤ
1: ꯏꯃꯥ ꯅꯣꯏꯅ ꯅꯨꯄꯥ ꯐꯕ ꯍꯥꯏꯔꯒ ꯏꯅꯥꯛ ꯈꯨꯟꯕ ꯍꯦꯛꯇ ꯍꯥꯏꯔꯤꯁꯤ ꯀꯔꯤꯒꯤꯅꯣ
2: ꯍꯩꯃꯥ ꯁꯤꯕꯨ ꯄꯪꯉꯤꯔꯣ ꯁꯤꯡꯉꯤꯔꯣ ꯍꯩ ꯃꯤꯑꯣꯏꯕ ꯍꯥꯏꯁꯤꯗꯤꯅꯦ ꯁꯦꯟ ꯄꯥꯏꯔꯒ ꯂꯣꯏꯔꯦꯅꯤ ꯁꯦꯟꯅ ꯄꯨꯝꯅꯃꯛ ꯉꯝꯕꯅꯤꯅꯦ ꯑꯩꯈꯣꯏ ꯁ꯭ꯋꯥꯏꯗ ꯍꯦꯟꯅ ꯅꯠꯇ꯭ꯔꯣ
1: ꯃꯗꯣ ꯅꯨꯡꯁꯤꯕ ꯅꯠꯇꯦ ꯅꯨꯡꯁꯤꯕ ꯁꯥꯕꯅꯤ
2: ꯑꯗꯨꯁꯨ ꯏꯃꯥ ꯈꯪꯉꯤꯅꯦ ꯐꯖꯅ ꯉꯥꯡꯒꯗꯝꯅꯤꯀꯣ
3: ꯏꯕꯨꯡꯉꯣ ꯂꯦꯡꯁꯤꯜꯂꯛꯎ ꯂꯦꯡꯁꯤꯜꯂꯛꯎ ꯈꯣꯡ ꯀꯥ ꯌꯥꯎꯖꯁꯅꯨꯗ ꯑꯣ ꯌꯥꯎꯖꯁꯅꯨ ꯌꯥꯎꯖꯁꯅꯨ
4: ꯏꯃꯥ ꯅꯨꯡꯉꯥꯏꯖꯗꯦ ꯏꯃꯥ
3: ꯏꯊꯟꯗ ꯂꯥꯛꯄ꯭ꯔꯣ
4: ꯑꯍꯣꯏ ꯏꯃꯥ
3: ꯀꯔꯤꯝꯇ ꯀꯣꯏꯔꯨꯅꯨ ꯀꯣꯏꯕꯨꯡꯉꯣ ꯌꯨꯝꯅꯦꯅ ꯈꯟꯒꯗꯕꯅꯤ ꯀꯥꯈꯠꯂꯛꯎ ꯀꯥꯈꯠꯂꯛꯎ
4: ꯐꯅꯤꯃꯥ
3: ꯀꯗꯣꯝ ꯂꯩꯒꯖꯥꯅꯣ ꯑꯣ ꯃꯣꯏ ꯄꯄꯥ ꯑꯣ ꯁꯣꯝꯗ ꯑꯃꯨꯛꯇ ꯏꯕꯨꯡꯉꯣ ꯐꯝꯃꯨ ꯐꯝꯃꯨ ꯊꯣꯛꯂꯛꯑꯅꯤ
5: ꯏꯕꯨꯡꯉꯣ ꯀꯌꯥꯝ ꯀꯨꯏꯔꯕ
4: ꯂꯥꯛꯇ ꯉꯥꯏꯖꯔꯤ ꯄꯄꯥ
5: ꯄꯥꯕꯨꯡꯗꯤ ꯀꯝꯗꯧꯔꯤ
4: ꯑꯗꯨꯝ ꯂꯩꯔꯤ ꯍꯥꯏ ꯇꯥꯔꯦ ꯄꯄꯥ
5: ꯊꯣꯏꯗꯣꯛꯄ ꯅꯥꯌꯛꯇꯤ ꯂꯩꯇꯦꯗꯅ
4: ꯕꯤ ꯄꯤ ꯈꯔ ꯑꯃꯨꯛ ꯋꯥꯡ ꯈꯔ ꯑꯃꯨꯛ ꯅꯦꯝ ꯑꯇꯩꯗꯤ ꯂꯩꯇꯦ ꯄꯄꯥ
5: ꯑꯗꯨꯗꯤ ꯍꯧꯖꯤꯛ ꯀꯥꯟꯒꯤꯅꯤ ꯑꯩꯅ ꯀꯣꯂꯦꯁꯇ꯭ꯔꯣꯜ ꯈꯔ ꯋꯥꯡꯉꯦ ꯑꯗꯨꯅꯅꯦ ꯍꯥꯔꯠꯁꯦ ꯈꯤꯇꯪ ꯅꯨꯡꯉꯥꯏꯇꯦ ꯁꯥꯖꯦꯟ ꯈꯔ ꯇꯧꯔꯤ ꯍꯤꯗꯥꯛ ꯆꯥꯔꯤ ꯀꯩꯁꯨ ꯇꯧꯔꯣꯏꯗ ꯍꯥ
4: ꯄꯄꯥ ꯃꯄꯨꯡ ꯑꯣꯏꯅ ꯅꯣꯡꯃꯒꯤ ꯆꯥꯕ ꯊꯛꯄꯁꯤꯅꯤꯀꯣ
5: ꯑꯗꯨꯒꯤꯗꯤ ꯑꯆꯝꯃꯅ ꯑꯌꯥꯝꯕ ꯆꯥꯔꯦ ꯍꯥꯏ ꯍꯟꯗꯛ ꯅꯈꯣꯏꯒꯤ ꯕꯦꯡꯒ꯭ꯂꯣꯔꯗ ꯄ꯭ꯂꯦꯠ ꯑꯃ ꯂꯧꯋꯤ ꯇꯥꯏꯗ
4: ꯄꯄꯥ ꯂꯧꯋꯦ
5: ꯀꯌꯥꯝ ꯀꯝꯗꯧꯕꯅꯣ
4: ꯐ꯭ꯂꯣꯔ ꯃꯔꯤ ꯄꯨꯂꯞ ꯂꯧꯔꯦ ꯐ꯭ꯂꯣꯔ ꯑꯃꯃꯝꯗ ꯀꯥ ꯇꯔꯥ ꯇꯔꯥ ꯂꯩ ꯀꯥꯁꯨ ꯂꯣꯏ ꯆꯥꯎꯋꯦ
5: ꯑꯇꯩ ꯂꯝꯗꯨꯗꯤ ꯈꯔ ꯂꯩꯕ꯭ꯔꯣ
4: ꯒꯨꯔꯒꯥꯎꯗ ꯂꯝ ꯀꯥꯕꯛ ꯆꯥꯎꯕ ꯑꯃ ꯑꯗꯨꯒ ꯑꯅꯛꯄ ꯒꯨꯍꯥꯇꯤꯒꯤ ꯗꯥꯎꯟ ꯇꯥꯎꯟꯗ ꯑꯦꯄꯥꯔꯠꯃꯦꯟꯠ ꯑꯃꯒ ꯂꯩ ꯃꯁꯤꯃꯗꯤ ꯑꯗꯨꯝ ꯀꯨꯏꯔꯦꯗ ꯄꯄꯥ
5: ꯁ꯭ꯋꯥꯏꯗꯗꯤ ꯌꯥꯝꯃꯝꯃꯅꯤꯅꯦ
4: ꯈꯪꯗꯦ ꯌꯥꯝꯃꯦ ꯍꯥꯏꯒꯗ꯭ꯔꯥ ꯑꯩꯈꯣꯏ ꯄꯥꯕꯨꯡꯁꯦ ꯂꯝ ꯈꯔ ꯄꯥꯝꯕ ꯍꯥꯏ ꯇꯥꯔꯦ ꯄꯄꯥ
5: ꯂꯝ ꯄꯥꯝꯕꯒꯤ ꯋꯥ ꯉꯥꯛ ꯅꯠꯇꯦꯅꯦ ꯍꯧꯖꯤꯛꯀꯤ ꯃꯇꯝꯗ ꯈ꯭ꯋꯥꯏꯗꯒꯤ ꯂꯥꯏꯕ ꯀꯥꯟꯅꯕ ꯂꯂꯣꯟꯕꯁꯦ ꯂꯝ ꯂꯩꯔꯒ ꯆꯍꯤ ꯃꯉꯥ ꯇꯔꯥ ꯂꯩꯔꯒ ꯑꯃꯨꯛ ꯌꯣꯟꯊꯣꯛꯄ ꯑꯁꯤꯅꯤꯅꯦ
4: ꯑꯗꯨꯃꯥꯏꯅ ꯈꯟꯕꯁꯨ ꯌꯥꯎꯋꯤ ꯄꯄꯥ ꯄꯄꯥꯍꯣꯏꯁꯨ ꯑꯗꯨꯝ ꯈꯔ ꯌꯥꯝ ꯂꯩ ꯇꯥꯏꯗ ꯄꯄꯥ
5: ꯍꯣꯏ ꯈꯔꯗꯤ ꯂꯩ ꯑꯗꯨꯕꯨ ꯑꯩꯅ ꯄꯥꯝꯕꯁꯦ ꯅꯥꯏꯅꯤꯇꯥꯜ ꯎꯇꯤ ꯁꯤꯃꯂꯥꯒꯨꯝꯕꯗ ꯈꯔ ꯄꯥꯝꯃꯤ ꯂꯝ ꯑꯣꯏꯔꯁꯨ ꯍꯥꯟꯅꯒꯤ ꯑꯦꯄꯥꯔꯠꯃꯦꯟ ꯑꯣꯏꯔꯁꯨ ꯑꯗꯨꯒ ꯈꯔ ꯐꯖꯕ ꯂꯩꯅꯕ ꯌꯨꯝ ꯑꯣꯏꯔꯁꯨ
4: ꯄꯄꯥ
3: ꯂꯥꯛꯑꯣ ꯂꯥꯛꯑꯣ ꯂꯥꯛꯑꯣ ꯇꯨ ꯇꯨ ꯅꯪ ꯇꯥꯃꯣꯅꯦꯁꯦ ꯈꯪꯅꯔꯣ
4: ꯑꯩꯒꯤ ꯃꯤꯡ ꯁꯅꯥ ꯖꯥꯎꯕ
3: ꯏꯆꯥꯅꯨꯄꯤꯁꯤꯅ ꯊꯥꯅꯤꯜ ꯂꯩꯕ ꯌꯨꯝꯗꯅꯅꯦ ꯏꯕꯦꯝꯃ ꯀꯧꯋꯤ
1: ꯆꯥꯗꯣ ꯊꯨꯝꯒ ꯌꯥꯕ꯭ꯔꯥꯝꯇ ꯌꯦꯡꯕꯤꯌꯨꯕ
5: ꯀꯔꯤꯔꯣꯔꯦ
3: ꯐꯥꯒꯤ ꯌꯥꯝ ꯇꯧꯖꯕꯅꯤ ꯇꯟꯖꯥ ꯃꯦꯟꯖꯥꯗꯤ ꯈꯪꯗꯅ ꯃꯁꯤꯗꯤ
5: ꯁꯦ ꯁꯦ ꯕꯨꯋꯥ ꯕꯤꯁꯀꯨꯠ ꯄꯥꯏꯁꯤ
1: ꯆꯤꯀꯟ ꯆꯥꯕꯤꯕ꯭ꯔꯣ
4: ꯍꯧꯖꯤꯛꯀꯥꯟꯁꯤꯗꯤ ꯆꯤꯀꯟ ꯆꯥꯗꯕ ꯅꯍꯥꯗꯤ ꯏꯍꯩ ꯂꯩꯔꯝꯃꯔꯣꯏꯗ
3: ꯅꯪ ꯇꯥꯃꯣ ꯊꯣꯡꯉꯒ ꯄꯤꯖꯒꯦ ꯍꯥꯏꯔꯤꯔꯣ
1: ꯏꯃꯥꯁꯦ ꯄꯪꯌꯥꯎ ꯌꯥꯎꯋꯤ
3: ꯍꯩꯃꯥ
1: ꯁꯦ ꯋꯥꯔꯤꯅꯤ ꯑꯩꯒꯤ ꯅꯨꯄꯥ ꯑꯣꯏꯗꯣꯔꯤꯅꯤꯅ ꯑꯩꯗꯤ ꯋꯥꯍꯪ ꯈꯔ ꯍꯪꯒꯗꯣꯔꯤ ꯌꯣꯡꯗꯤ ꯆꯥꯕꯤꯀꯣ
4: ꯀꯔꯤ ꯍꯥꯏꯕ
1: ꯌꯣꯡ ꯌꯣꯡ ꯍꯥꯏꯗꯤ ꯃꯍꯥꯕꯂꯤꯗ ꯂꯩꯕꯗꯣ ꯄꯥꯈꯪ ꯑꯣꯏꯅ ꯅꯥ ꯐꯪꯕ꯭ꯔ ꯀꯩꯅꯣ
3: ꯕꯦꯝꯃ ꯍꯩ ꯅꯪ ꯐꯥꯒꯤ ꯍꯦꯝꯃꯂꯤꯀꯣ ꯔꯥꯁꯤ ꯌꯥꯎꯔꯛꯇ꯭ꯔꯦ ꯅꯪ ꯇꯥꯃꯣꯜ ꯉꯛꯑꯅꯤ ꯅꯪꯕꯣ
1: ꯏꯃꯥ ꯅꯪ ꯌꯥꯎꯔꯛꯀꯅꯣ ꯑꯩꯒꯤ ꯅꯨꯄꯥ ꯑꯩꯅ ꯈꯟꯖꯅꯕꯒꯤ ꯍꯛ ꯂꯩ ꯑꯩꯒꯤ ꯋꯥꯍꯪ ꯆꯨꯝꯅ ꯈꯨꯝꯂꯕꯗꯤ ꯑꯩꯒꯤ ꯅꯨꯄꯥ ꯑꯣꯏꯕꯗ ꯃꯇꯤꯛ ꯆꯥꯏ ꯈꯟꯒꯗꯣꯔꯤ
4: ꯆꯨꯝꯃꯤ ꯆꯨꯝꯃꯤ
1: ꯆꯨꯝꯃꯤ ꯍꯦꯛꯇ ꯍꯥꯏꯖꯟꯒꯅꯨ ꯄꯄꯥ ꯏꯃꯥꯁꯨ ꯁꯦꯟ ꯄꯥꯏ ꯈꯟꯖꯩ ꯁꯣꯝꯁꯨ ꯁꯦꯟ ꯄꯥꯏ ꯍꯥꯏ ꯌꯨ ꯑꯦꯁ ꯑꯦꯒꯤ ꯑꯦꯗꯚꯔꯇꯤꯁꯃꯦꯟ ꯑꯃ ꯊꯦꯡꯅꯕꯤꯔꯕ꯭ꯔꯣ
4: ꯀꯔꯤ ꯑꯦꯗꯚꯔꯇꯤꯁꯃꯦꯟꯅꯣ

ಅದೊಮ್ನ ಥೌರಂ ತಾಬಿರಿ ಬಸ್ಸಿ ಆಕಾಶವಾಣಿ ಇಂಫಾಲ್ಗೆ ಎಫ್ ಎಂ ಸಂಗಾಯ್ ಚಾನೆಲ್ ದಗಿನಿ ಹೌಸಿಕ್ ಪುಂಗ್ಫಮ್ ಅಸೆದ ಪೂದುನ ಲಕ್ಚರಿ ತೊಂಗಾನ್ ತೊಂಗಾನ್ಬ ಮಣಿಪುರಿ ಫಿಲ್ಮ್ ಸೈಸಿಂಗ್ ಮಿಯೋಯ್ಬನ ಖನ್ಬಗ ಲೈಬಕ್ತ ತಮ್ಲಂಬಗ ಹೇಗ್ತ ತಯೋ ನಬಗುಂ ಥೋಕ್ಪಸು ಯಾವುದವ ನತ್ತೆ ಹೇ ಪುನ್ಸಿ ನಂಗ್ಸು ಲೈಬಕ್ಕ ಖತ್ನರಬ್ರ ಅದುಬು ಲೈಬಕ್ಪು ಪಂಗಲ್ನ ಪುಕ್ತುನ ಪೂಬತಾಯ್ ಮಿಯೋಯ್ಬಗಿ ಪುನ್ಸಿ ಖೊಂಚತ್ತ ಖುದೊಲ್ಗಿ ಅಹಾನ್ಬದ ತಾಬಿರಸಿ ಇಂಗಾ ನೊಂಗ್ಲಕ್ತ ಹರಿಬ ಫಿಲ್ಮ್ ಅಸದಗಿ ಸದಾನಂದಗಿ ಖೊಂಜಲ್ದ ರೋಮಿ ಮೈತೈನ ಸೈರಿಂಗ್ ಬಮದಿ ತೋಂಬ ಥಾಂಗ್ಜಮ್ನ ಸೈರಾಂಗ್ ಬೈಸೈ ಖುದೊಲ್ ತಮ್ಜರಿ ತಾಮಿನಸಿ